0: ರೀಕಿಯಾ ರಾಗೋಕಿ ಶೃಂಗಾರ ಶುರೂ ಕಾ ಸಮಯ ಬೀತಾ ದೌರ್ ಬದಲೆ ಕಾಯಂ ಹೈ ಸಂಗೀತ ಕಿ ಮಧುರ ಪಾಠಶಾಲಾ ಹರ ರೋಜ ಸುಬಹ ಔರ್ ಶಾಮ 6:45 ಪರ ಸಂಗೀತ ಸರಿತಾ ಸಿರ್ಫ ವಿವಿಧ ಭಾರತಿ ಪರ
1: आप सुन रहे हैं विविध भारती से प्रोग्राम रंग तरंग।